0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಹಲೋ, ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್ಸ್. ದಿಸ್ ಈಸ್ ಯುವರ್ ಕಂಪ್ಯಾನಿಯನ್ ಆರ್ ಜೆ ರಾಣಿ ಶ್ರೀರಾಮ್, ಜಾಯ್ನಿಂಗ್ ಯು ಆನ್ ನಮಸ್ತೆ ಹಲೋ ಆದಾಬ್ ದೋಸ್ತೋ. ಹ್ಯಾವ್ ಯು ನೋಟಿಸ್, ವಕ್ತ ಕೆ ಸಾಥ್ ಸಾಥ್ ಹಮಾರಿ ಜಿಂದಗಿ ಔರ್ ಆದತೆ ಕಿತ್ನಿ ಬದಲ್ತಿ ಜಾತಿ ಹೈ. ಕುಛ ಅಪ್ನೆ ಆಪ್ ಬದಲ್ತಿ ಜಾತಿ ಹೈ ತೋ ಕುಛ ಆದತೆ ಆದತೋ ಕೋ ಹಮ್ ಖುದ್ ಅಪ್ನಾ ಲೇತೆ ಹೈ. ಏಕ್ ಜಮಾನಾ ಥಾ ಜಬ್ ಬಚಪನ್ ಸ್ಲೇಟ್ ಔರ್ ಸ್ಲೇಟ್ ಪೆನ್ಸಿಲ್ ಸೆ ಶುರು ಹೋತಾ ಥಾ, ಫಿರ್ ನೋಟ್ಬುಕ್ ಔರ್ ಪೆನ್ಸ್ ಆಯೆ. ಬಟ್ ಟುಡೆ ಎಲ್ ಕೆ ಜಿ ಸೆ ಲೇಕರ್ ಎಮ್ ಬಿ ಬಿ ಎಸ್ ತಕ್ ಸಬ್ಕಾ ಜಹಾಂ ಸಿರ್ಫ್ ಏಕ್ ಹೀ ಚೀಜ್ ಪರ್ ಚಲ್ ರಹಾ ಹೈ, ಅಪ್ನಿ ಉಂಗ್ಲಿಯಾ ನಜಾನೆ ಪರ್, ವಹಿ ಕೀಬೋರ್ಡ್ ಪರ್. ಐ ಮೀನ್ ಸೀರಿಯಸ್ಲಿ, ಸ್ಮಾರ್ಟ್ ಫೋನ್ ಹೋ ಯಾ ಫಿರ್ ಲ್ಯಾಪ್ಟಾಪ್ ಹೋ, ಅವರ್ ಕನೆಕ್ಷನ್ ವಿತ್ ದಿಸ್ ಕೀಬೋರ್ಡ್ ಹ್ಯಾಸ್ ಬಿಕಮ್ ಸೋ ಡೀಪ್. ವಿ ಆರ್ ಜಸ್ಟ್ ಸೋ ಯೂಸ್ ಟು ದಿಸ್, ರೈಟ್? ಪರ್ ಮೇರೆ ಸಮಜ್ ಮೇ ಯೇ ನಹಿ ಆಯಾ ಕಿ ಎ ಬಿ ಸಿ ಡಿ ಕೋ ಇತ್ನಾ ಬುರಾ ಕ್ಯೂ ತೋಡಾ ಮರೋಡಾ ಹೈ ಭೈ, ಕ್ಯಾ ದುಶ್ಮನಿ ಥೀ? ಜರಾ ಸೋಚಿಯೆ, ಬಚಪನ್ ಮೇ ಮಮ್ಮಿ ಪಪ್ಪಾ ನೆ ಸಿಖಾಯ ಎ ಬಿ ಸಿ ಡಿ ಇ ಎಫ್ ಜಿ, ಲೇಕಿನ್ ಇಸ್ ಕೀಬೋರ್ಡ್ ಕೆ ಇನ್ವೆಂಟರ್ ನೆ ತೋ ಅಲಗ್ ಹಿ ಲೆವೆಲ್ ಕಾ ಗೋಲ್ಮಾಲ್ ಕಿಯಾ ಹುವಾ ಹೈ. ಆಖಿರ್ ವೈ ಇಸ್ ಇಟ್ ಕ್ಯೂ ಡಬ್ಲ್ಯೂ ಇ ಆರ್ ಟಿ ವೈ ಆ್ಯಂಡ್ ನಾಟ್ ಎ ಬಿ ಸಿ ಡಿ, ಜಾನೆಂಗೆ ಏಕ್ ಸ್ಮಾಲ್ ಬ್ರೇಕ್ ಕೆ ಬಾದ್. ಸ್ಟೇ ಟ್ಯೂನ್ಡ್ ಟು ಎಫ್ ಎಮ್ ರೈನ್ಬೋ 101.9 ರೈನ್ಬೋ ಕೆ ಸಾಥ್ ಲೈಫ್ ರಂಗೀನ್.

ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್ಸ್. ಯು ಜಸ್ಟ್ ಗಾಟ್ ಮೀ ರೈಟ್ ಹಿಯರ್ ಆನ್ ಎಫ್ ಎಮ್ ರೇನ್ಬೋ 101.9. ತೋ ಬ್ರೇಕ್ ಪರ್ ಜಾನೆ ಸೆ ಪೆಹ್ಲೆ ಐ ವಾಸ್ ಆಸ್ಕಿಂಗ್ ಎ ಬಿ ಸಿ ಡಿ ಕೋ ಇತನಾ ಬುರಾ ಕ್ಯೂನ್ ತೋಡಾ ಮರೋಡಾ ಗಯಾ ಹೈ. ವಿ ಆಲ್ ನೋ ದಟ್ ಇಟ್ ಕಾಂಟ್ ಬಿ ಅ ರ್ಯಾಂಡಮ್ ಪ್ರ್ಯಾಂಕ್ ಅಂಡ್ ಟು ಅನ್ಫೋಲ್ಡ್ ದ ಸೂಪರ್ಬ್ ಇಂಟ್ರೆಸ್ಟಿಂಗ್ ಟ್ವಿಸ್ಟ್, ಲೆಟ್ಸ್ ಫ್ಲ್ಯಾಶ್ ಬ್ಯಾಕ್ ಸ್ಟ್ರೈಟ್ ಟು ದ 1870s. ಜೆ ಮೆಕಾನಿಕಲ್ ಟೈಪ್ರೈಟರ್ಸ್ ಹೋದೆ. ಶುರುವಾತ್ ಮೇ ಕೀಬೋರ್ಡ್ಸ್ ಆ್ಯಕ್ಚುಲಿ ಎ ಬಿ ಸಿ ಡಿ ಆರ್ಡರ್ ಮೇ ಹೀ ಥೇ, ಲೇಕಿನ್ ಲೋಗ್ ಇತನಿ ತೇಜಿ ಸೇ ಟೈಪ್ ಕರ್ ರಹೇ ಥೇ ಕಿ ಟೈಪ್ರೈಟರ್ ಕಿ ವೋ ಜೊ ಲೋಹೆ ಕಿ ಡಂಡಿ ಹೋತಿ ನಾ ಜೋ ಪೇಪರ್ ಪರ್ ಥಪ್ಪ ಮಾರ್ತಿ ಥಿ ವೋ ಆಪಸ್ ಮೇ ಹೀ ಟಕರಾ ಕರ್ ಜಾಮ್ ಹೋನೆ ಲಗಿ. That's when our inventor Christopher Scholz used his brain and he said, boss, slow down. Unhone sabse zyada use hone wale letters ko ek dusre se door

0: ಬತುಕಮ್ಮ ಪೂಲ ಸೋಯಗಮ್ಮ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది
1: తెలంగాణ
0: ప్రతిరోజు రాత్రి 8 గంటలకు ఎఫ్ఎం రెయిన్బోలో